ಶಿಖರಾಗ್ರ ತಾಂಡವತ್ ಪ್ರಮಥಗಣ ಮುಖ ನಿಪಿಂಸಗ ಪ್ರಮದ ನಾಥಕರ ಪಂಕಜ ಭಾಂಕೃತ ಡಮರು ಧ್ವನಿ ವಿನಿಪಿಂಸಗ

0: 的不嘛？
1: 好了，伢爸爸的，干啦都想忙他干别的弄，伢爸爸，干啦都想忙他干别的弄，我乌拉瓦尼来宾接吧你接，你来干的累你去当不呢？ನಿಂದೆಲ್ಲ ನಿನ್ನಿತಿ ಜಾಂಬವಂತ ನಿಂದೆಲ್ಲ